ತ್ರಕದಿಂದ ನದಿಂ ತಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿಂದ ಧಕದಿ

ನಾಗೇನ ನಾಗೇನ ನಾಗಿ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ ಧಾಕ್ರ